0: ತತ್ತಗಿಡದ
1: ಥ್ಯಾಂಕ್ ಯು ತಿ
0: ನಿಂತ ಗಿಡದಿ
1: ಶಾಬಾಸ್
0: ತತ್ತಗಿಡ ತಿ ನಿಮಿದ ಕಿಕ್ಕಿ ಗಿಡದ ರೊಂಬ ಸಿಕ್ಕುದಡ